ಆಯ್ತು ತಮತ್ತವು ಈಗ ಈಗ ತಿರುಗಿ ಆಯ್ತು ತಮತ್ತವು ಕೊಡುತ್ತೆ ತೆಗಬು ಪಾಯಾಯ ಮಗಳೇ ಮಗ ತಿಪ್ಪನಂಗ ಹೆಂಗಾರ ಕುತ್ತಮ್ಮ ಕಹಿ ಮಿರಿ ಕೂ ತಪುಡು ನಿತೈತಿ.